0: ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಸಂಸದಃ ಆಗಾಮಿ ಮಾನ್ಸೂನ್ ಸೆಷನ್ ಇತಿ ಪ್ರಾವೃತ ಸತ್ರಾತ್ ಪೂರ್ವಂ ಅದ್ಯ ಸರ್ವಕಾರೇಣ ಸರ್ವದಲೀಯ ಸಭಾ ಆಹೂತಾ. ಸತ್ರಸ್ಯ ಕಾಲಖಂಡೇ ಸಂಸದಃ ದ್ವಯೋಃ ಸದನಯೋಃ ಸುಚಾರುರೂಪೇಣ ಕಾರ್ಯಂ ಕರ್ತುಂ ಸರ್ವಕಾರಃ ಸರ್ವೇಭ್ಯಃ ರಾಜನೈತಿಕ ದಲೇಭ್ಯಃ ಸಹಕಾರ್ಯಂ ಯಾಚಯಿಷ್ಯತಿ. ಶ್ವಃ ಆರಭ್ಯ ಮಾನ್ಸೂನ್ ಸತ್ರಂ ಆಗಸ್ಟ್ ಮಾಸಸ್ಯ ತ್ರಯೋದಶ ದಿನಾಂಕ ಪರ್ಯಂತಂ ಭವಿಷ್ಯತಿ. ಸತ್ರಸ್ಯ ಕಾಲಖಂಡೇ ಅನೇಕೆ ಮಹತ್ವಪೂರ್ಣಾಃ ವಿಧೇಯಕಾಃ ಚರ್ಚಾಯೈ ಪಾರಿತಾರ್ಥಂಚ ಸುನಿಶ್ಚಿತಾಃ ಸಂತಿ. ಭಾರತೀಯ ಜನತಾ ಪಾರ್ಟೀತಿ ದಲೇನ ವರ್ಣಿತಂ ಯತ್ ಸರ್ವಕಾರಸ್ಯ ಇಥೇನಾಲ್ ಮಿಶ್ರಣ ಕಾರ್ಯಕ್ರಮಃ ಭಾರತಸ್ಯ ಬೃಹತ್ತಮೇಷು ಸಾರ್ವಜನಿಕ ನೀತಿ ಸಫಲತಾ ಕಾರ್ಯೇಷು ಅನ್ಯತಮಃ ಕಾರ್ಯಕ್ರಮಃ ವರ್ತತೆ ಯೇನ ಕೃಷಕಾಣಾಂ ಆಯಃ ವರ್ಧಿತಃ ಊರ್ಜಾ ಸುರಕ್ಷಾ ಸುದೃಢಾ ಅಭವತ್ ಆಯಾತಿತ ಅಸಂಸ್ಕರಿತ ಪೆಟ್ರೋಲಿಯಂ ತೈಲಸ್ಯ ನಿರ್ಭರತಾ ಚ ನ್ಯೂನೀಕೃತ. ಸಾಮಾಜಿಕ ಮಾಧ್ಯಮ ಪಟಲೆ ಭಾಜಪಾ ದಲಸ್ಯ ಸೂಚನಾ ಪ್ರೌದ್ಯೋಗಿಕಿ ಕೋಶ ಪ್ರಮುಖ ಅಮಿತ ಮಾಲವೀಯ ಅವದತ್ ಯತ್ ಇ20 ಮಿಶ್ರಣ ಕಾರ್ಯಕ್ರಮ ರಾಜನೈತಿಕ ಬಿಂದು ಅಂಕ ನಿರ್ಧಾರಣೇನ ಚಾಲಿತಾಯಾಃ ಪಕ್ಷಪಾತ ಪೂರ್ಣ ಆಲೋಚನಾಯಾಃ ಅಪೇಕ್ಷೆಯಾ ಸಮಗ್ರ ಸಾಕ್ಷ್ಯ ಆಧಾರಿತ ಮೂಲ್ಯಾಂಕನಾಯ ಯೋಗ್ಯಃ ಅಸ್ತಿ ತಥಾ ಚ ಏತಾದೃಶ ಪರಿಣಾಮಸ್ಯ ಸಾರ್ವಜನಿಕ ನೀತೇಃ ಮಾಪನೀಯ ಪರಿಣಾಮೈಃ ನ್ಯಾಯಃ ಕರಣೀಯಃ. 20% ಇಥೇನಾಲ್ ಮಿಶ್ರಣಸ್ಯ ಉಪಲಬ್ಧಿಂ ಭಾರತಸ್ಯ ಅತ್ಯಂತಂ ಪರಿಣಾಮಿ ನೀತಿ ಸಫಲತಾಸು ಅನ್ಯತಮಂ ಇತಿ ಕಥಯನ್ ಸಹ ಅವದತ್ ಯತ್ ಏತೇನ ಉಪಕ್ರಮೇಣ ಕೃಷಕ ಕಲ್ಯಾಣಂ ಗ್ರಾಮೀಣ ವಿಕಾಸಃ ಸಹಕಾರಿಯ ಸಂಸ್ಥಾಃ ಊರ್ಜಾ ಸುರಕ್ಷಾ ಪರ್ಯಾವರಣಸ್ಯ ಸ್ಥಾಯಿತ್ವಂಚ ಇತ್ಯಾದಿಷು ಕ್ಷೇತ್ರೇಷು ಯುಗಪತ್ ಔನ್ನತ್ಯಂ ದೃಷ್ಟಂ. NTA ಇತಿ ರಾಷ್ಟ್ರೀಯ ಪರೀಕ್ಷಣಾ ಸಂಸ್ಥೆಯ ಸಮೀಕ್ಷಾರ್ಥಂ OMR ಪತ್ರಾಣಾಂ ಪ್ರಸ್ತುತೀಕರಣಸ್ಯ ವಿಷಯೆ ಛಾತ್ರಾಣಾಂ ಅಭಿಭಾವಕಾನಾಂ ಚ ಕೃತೆ ಸಚೇತಕ ಪತ್ರಂ ಪ್ರಕಾಶಿತಂ. NTA ಇತ್ಯನೇನ ಪ್ರಕಾಶಿತಂ ಯತ್ ಅದ್ಯತನ ಕಾಲೇ ಸಮೀಕ್ಷಾರ್ಥಂ ಪ್ರದತ್ತಾನಿ ಬಹೂನಿ OMR ಪತ್ರಾಣಿ ಕೃತ್ರಿಮಾಣಿ ಪ್ರಾಪ್ತಾನಿ. NTA ಇತ್ಯನೇನ ಉಕ್ತಂ ಯತ್ ಪ್ರಾಪ್ತಸ್ಯ ಪ್ರತ್ಯೇಕಸ್ಯ ಪತ್ರಸ್ಯ ಸಕ್ರಿಯರೂಪೇಣ ಪರೀಕ್ಷಣಂ ಕ್ರಿಯತೆ. ಪರಂತು ಯದಿ ಕೃತ್ರಿಮಂ ಅಥವಾ AI ಜನಿತಾನಿ OMR ಪತ್ರಾಣಿ ಪ್ರಸ್ತೂಯಂತೆ ತರ್ಹಿ ಗಭೀರಾಃ ನ್ಯಾಯಿಕ ಪರಿಣಾಮಾಃ ಭವಿತುಂ ಅರ್ಹಂತಿ ಇತಿ ಸಚೇತನ ದತ್ತ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಬೋರ್ಡ್ CBSE ದ್ವಾರಾ ಐಷಮಃ ದಶಮ ಕಕ್ಷಾಯಾಃ ದ್ವಿತೀಯ ಬೋರ್ಡ್ ಪರೀಕ್ಷಾಯಾಃ ಪರಿಣಾಮಃ ಘೋಷಿತಃ. ये छात्राः द्वितीय बोर्ड परीक्षां लिखितवन्तः ते डिजिलाकर रिजल्ट इत्यस्य माध्यमेन तेषां परिणामान् प्राप्तुं शक्नुवन्ति. ರಾಷ್ಟ್ರೀಯ ಶಿಕ್ಷಾ ನೀತೇಃ ಅನುಶಂಸಾನಾಂ ಅನುರೂಪಂ CBSE ಸಂಸ್ಥೆಯ ದಶಮ ಕಕ್ಷಾಯಾಃ ಕೃತೆ ಅಸ್ಮಾತ್ ವರ್ಷಾತ್ ಬೋರ್ಡ್ ಪರೀಕ್ಷಾದ್ವಯಂ ಪ್ರವರ್ತಿತಮಾಸೀತ್. ಕೇಂದ್ರೀಯ ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ್ ಗೋಯಲಃ ಎಸ್ಟೋನಿಯಾ ದೇಶಸ್ಯ ಆಧಿಕಾರಿಕ ಯಾತ್ರಾಯಾಃ ಸಮಯೆ ಟೆಲಿನ್ ನಗರೆ ಭಾರತ ಎಸ್ಟೋನಿಯಾ ವ್ಯಾಪಾರ ಮಂಚಂ ಸಂಬೋಧಿತವಾನ್. ಅಸ್ಮಿನ್ ಅವಸರೆ ಸಹ ವ್ಯಾಪಾರೆ ನಿವೇಶೆ ನವೀನತಾಯಾಂ ಪ್ರೌದ್ಯೋಗಿಕ್ಯಾಂ ಚ ಗಹನ ಸಹಕಾರ್ಯಸ್ಯ ಆಹ್ವಾನಂ ಕೃತವಾನ್. ಮಂಚೆ ದ್ವಿಪಕ್ಷೀಯ ಆರ್ಥಿಕ ಸಹಕಾರ್ಯಸ್ಯ ಸುದೃಢೀಕರಣಾಯ ನೂತನಾನಾಂ ಮಾರ್ಗಾಣಾಂ ಅನ್ವೇಷಣಾರ್ಥಂ ಉಭಯ ದೇಶಾನಾಂ ವರಿಷ್ಠ ಸರ್ವಕಾರೀಯ ಪ್ರತಿನಿಧಯಃ ಉದ್ಯೋಗ ನೇತಾರಃ ವ್ಯಾಪಾರ ಪ್ರತಿನಿಧಿ ಮಂಡಲಸ್ಯ ಚ ಸದಸ್ಯಾಃ ಏಕತ್ರ ಆಗತಾಸ್ಸಂತಿ. ಜಮ್ಮು ಕಾಶ್ಮೀರೆ ಶ್ರೀ ಅಮರನಾಥಜಿ ಯಾತ್ರಾ ಪ್ರತಿಕೂಲ ಋತೋ ಪೂರ್ವಾನುಮಾನಂ ದೃಷ್ಟ್ವಾ ಪೆಹಲ್ಗಾಂ ಬಾಲ್ತಾಲ್ ಇತಿ ದ್ವಯೋಃ ಮಾರ್ಗಯೋಃ ಅಪಿ ಅದ್ಯಾರಭ್ಯ ಸ್ಥಗಿತಾ ಜಾತಾ. ಏಕಃ ಅಧಿಕಾರಿ ಅವದತ್ ಯತ್ ಭಾರತಸ್ಯ ಋತುವಿಜ್ಞಾನ ವಿಭಾಗೇನ ಯಾತ್ರಿಕಾಣಾಂ ಸುರಕ್ಷಾಂ ಕಲ್ಯಾಣಂಚ ಸುನಿಶ್ಚಿತ್ಯ ಆಗಾಮಿಷು ಕತಿಪಯೇಷು ದಿನೇಷು ಋತೋಃ ಪ್ರತಿಕೂಲತಾಯಾಃ ಪೂರ್ವಾನುಮಾನಸ್ಯ ಅನಂತರಂ ಏಷಃ ನಿರ್ಣಯಃ ಕೃತಃ. ಅಧಿಕಾರಿ ಅವದತ್ ಯತ್ ಯಾವತ್ ಅಗ್ರಿಮ ಆದೇಶಃ ನ ಭವತಿ ತಾವತ್ ಬಾಲ್ತಾಲ್ ನೂನ್ವಾನ್ ಚಂದನವಾರಿ ಆಧಾರಶಿಲಾ ಶಿಭ್ರಾತ್ ಯಾತ್ರೀಣಾಂ ಅಗ್ರೆ ಗಮನಸ್ಯ ಅನುಮತಿಃ ನ ಭವಿಷ್ಯತಿ ಇತಿ ವಾರ್ತಾಃ.
1: मध्यम लहरी 200 मीटर्स अर्थात 1305 किलोहर्ट्स वर आणि FM बँड